0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನ್ ಎ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನ್ ಎ ಹೈದರಾಬಾದ್.

ಗಾಂಧಿ ಶಿಲ್ಪ ಬಜಾರ್ ಕ್ರಾಫ್ಟ್ಸ್ ಆಫ್ ಇಂಡಿಯಾ ಎ ಗ್ರಾಂಡ್ ಎಕ್ಸಿಬಿಷನ್ ಅಂಡ್ ಸೇಲ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಹ್ಯಾಂಡ್ಲೂಮ್ಸ್ ತೆಲಂಗಾಣ ಕಲಾಭಾರತಿ ಎನ್ಟಿಆರ್ ಸ್ಟೇಡಿಯಂ ಆಪೋಸಿಟ್ ಇಂದಿರಾ ಪಾರ್ಕ್ ಕವಾಡಿಗುಡ ಹೈದರಾಬಾದ್ ಆಗಸ್ಟ್ 29 ನುಂಡಿ ಸೆಪ್ಟೆಂಬರ್ 7 ವರೆಗೆ ಕಮಿಷನರ್ ಹಸ್ತಕಳಲ ಅಭಿವೃದ್ಧಿ ಶಾಖ ಭಾರತ ಪ್ರಭುತ್ವ ಜೌಳಿ ಮಂತ್ರಿತ್ವ ಶಾಖ ಸೌಜನ್ಯಂತೋ ತೆಲಂಗಾಣ ಹ್ಯಾಂಡಿಕ್ರಾಫ್ಟ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಧ್ವರ್ಯಂಲೋ ದೇಶವ್ಯಾಪ್ತಂಗಾ ತಯಾರೈನ ಹಸ್ತಕಳಾ ವಸ್ತುಲು ಚೇನೇತ ವಸ್ತ್ರಕಳಾ ಪ್ರದರ್ಶನ

0: ಹೇ, ವೆರಿ ಹಂಗ್ರಿ, ವಾಟ್ ಸ್ಪೆಷಲ್ ಟುಡೇ?
1: ಬಿರಿಯಾನಿ, ಕಬಾಬ್ಸ್, ಹಲೀಮ್. ಬಟ್ ವೇಟ್, ದಿಸ್ ಮೋರ್.
2: ಮೋರ್ ದನ್ ಫುಡ್, ಇಟ್ಸ್ ದ ಸ್ಟೋರೀಸ್ ಬಿಹೈಂಡ್ ದ ರೆಸಿಪೀಸ್, ದ ಹಿಸ್ಟ್ರಿ ಆಫ್ ದ ಕಿಚನ್ಸ್ ಅಂಡ್ ದ ಫ್ಲೇವರ್ಸ್ ದಟ್ ಶೇಪ್ಡ್ ಅವರ್ ಸಿಟಿ.
0: ಅಂಡ್ ವೇಟ್, ಡು ವಿ ಟೇಸ್ಟ್ ಆಲ್ ದೀಸ್
1: ಆನ್ ಜಶ್ನೇ ಹೈದರಾಬಾದ್ ಎವ್ರಿ ಆಫ್ಟರ್ನೂನ್ ಅಟ್ 2.

0: ನಮಸ್ಕಾರ. ವೆಲ್ಕಮ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ಎಂ ರೈನ್ಬೋ 101.9. ಎ ಸ್ಪೆಷಲ್ ಡಾಕ್ಯುಮೆಂಟರಿ ಸಿರೀಸ್ ದಟ್ ಜರ್ನೀಸ್ ಥ್ರೂ ದ ಲೈವ್ಸ್ ಆಫ್ ದ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ, ಎಕ್ಸ್ಪ್ಲೋರಿಂಗ್ ನಾಟ್ ಓನ್ಲಿ ದ ಆಫೀಸಸ್ ದೇ ಹೆಲ್ಡ್ ಬಟ್ ದ ಲೈವ್ಸ್ ದೇ ಲಿವ್ಡ್, ದ ವ್ಯಾಲ್ಯೂಸ್ ದೇ ಚೆರಿಶ್ಡ್ ಅಂಡ್ ದ ಲೆಗಸೀಸ್ ದೇ ಲೆಫ್ಟ್ ಬಿಹೈಂಡ್. ಇನ್ ಆರ್ ಪ್ರೀವಿಯಸ್ ಎಪಿಸೋಡ್ ವಿ ಎಕ್ಸ್ಪ್ಲೋರ್ಡ್ ಹೌ ಇಂಡಿಯಾ ಬಿಕೇಮ್ ಎ ರಿಪಬ್ಲಿಕ್, ವೈ ದಿ ಆಫೀಸ್ ಆಫ್ ಪ್ರೆಸಿಡೆಂಟ್ ವಾಸ್ ಕ್ರಿಯೇಟೆಡ್, ಅಂಡ್ ಹೌ ಆರ್ ಕಾನ್ಸ್ಟಿಟ್ಯೂಷನ್ ಎನ್ವಿಷನ್ ದ ಪ್ರೆಸಿಡೆಂಟ್ ಆಸ್ ದ ಗಾರ್ಡಿಯನ್ ಆಫ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಟುಡೇ ವಿ ಟರ್ನ್ ದ ಪೇಜಸ್ ಆಫ್ ಹಿಸ್ಟ್ರಿ ಟು ಮೀಟ್ ದ ಮ್ಯಾನ್ ಹೂ ಹ್ಯಾಡ್ ದ ಎಕ್ಸ್ಟ್ರಾಡಿನರಿ ಪ್ರಿವಿಲೇಜ್ ಅಂಡ್ ದ ಇಮ್ಮೆನ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಕಮಿಂಗ್ ದ ವೆರಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ರಿಪಬ್ಲಿಕ್ ಆಫ್ ಇಂಡಿಯಾ. ಹಿಸ್ ಲೈಫ್ ವಾಸ್ ರಿಮಾರ್ಕಬಲ್ ಜರ್ನಿ, ಫ್ರಮ್ ದ ಡಸ್ಟಿ ಲೇನ್ಸ್ ಆಫ್ ಎ ಕ್ವೈಟ್ ವಿಲೇಜ್ ಇನ್ ಬಿಹಾರ್ ಟು ದ ಮ್ಯಾಗ್ನಿಫಿಸೆಂಟ್ ಹಾಲ್ಸ್ ಆಫ್ ರಾಷ್ಟ್ರಪತಿ ಭವನ್, ಫ್ರಮ್ ಬೀಯಿಂಗ್ ಎನ್ ಎಕ್ಸೆಪ್ಷನಲ್ ಸ್ಟೂಡೆಂಟ್ ಟು ಬಿಕಮಿಂಗ್ ಒನ್ ಆಫ್ ದಿ ಮಹಾತ್ಮ ಗಾಂಧೀಸ್ ಮೋಸ್ಟ್ ಟ್ರಸ್ಟೆಡ್ ಅಸೋಸಿಯೇಟ್ಸ್, ಫ್ರಮ್ ಎ ಸಕ್ಸಸ್ಫುಲ್ ಲಾಯರ್ ಟು ಎ ಫ್ರೀಡಮ್ ಫೈಟರ್ ವಿಲಿಂಗ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ಹಿಸ್ ಕಂಟ್ರಿ, ಅಂಡ್ ಫೈನಲಿ ಟು ಬಿಕಮಿಂಗ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ದಿಸ್ ಇಸ್ ದ ಸ್ಟೋರಿ ಆಫ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ದ ಬಾಯ್ ಹು ಬಿಕೇಮ್ ದ ಫಸ್ಟ್ ಸಿಟಿಸನ್.
1: New Delhi, the morning of 26 January 1950. Winter has just wrapped the capital in the blanket of mist. The broad avenue of Raisina Hill are lined with soldiers in ceremonial uniform. Horse-mounted presidential bodyguards stand in perfect formation. Invited guests arrive quietly. Members of the Constituent Assembly, judges, freedom fighters, diplomats, military officers, leaders who had dreamt of this day for decades. Inside the magnificent Darbar Hall, silence reigns. Sunlight filters gently through the high windows. The great dome above seems to watch over history itself. Only three